ನಿದು ಆಕಾಶವಾಣಿ ಶಿಲ್ಲಾಂಗ್ ಬೋರ್ಗೆ ತಿನ್ ಜಂತಿ ಅವ್ರಾಶ್ಮಿನ ಜನ್ಮಿ ಅಂತ ಕ್ಲಿಯೋಕಾವಿ ಶಲಂ ಕಿಖಮರ್ ವ್ಯಾಮ್ ಕಾಮ್ ಕುಬೋರ್ ಉ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ನಿಗ್ ಸ್ಮೀರ್ ಮನು ಉ ಪ್ರೈಮ್ ಮಿನಿಸ್ಟರ್ ಉ ಛಾಜಿಯರ್ ಉರ ಚಕ್ರಿ ಸ್ಲಮ್ ಡೋ ಯೊಂಗ್ ಇಂಡಿಯಾ ಉ ಚೀಫ್ ಮಿನಿಸ್ಟರ್ ಮೇಘಾಲಯ ಕೊನ್ರಾಟ್ ಕೆ ಸಂಗ್ಮಾ ಇಕ್ಲೆ ಯು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹೇ ಮನು ಉ ಮಿನಿಸ್ಟರ್ ಉ ಛಾಜಿಯರ್ ಉರ ಚಕ್ರಿ ಸ್ಲಮ್ ಡೋ ಇಂಡಿಯಾ ಉಹೆ ಯಾಕಮಾರ್ ಕಸನ್ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಎನ್ ಪಿ ಪಿ ಜೇಮ್ಸ್ ಪಿ ಕೆ ಸಂಗ್ಮಾ ದ ಖ್ರೆ ಉ ಮನು ಉದ್ಘಾಟ್ ಉತ್ ಮೇಗ ಪಾರ್ಲಿಮೆಂಟ್ ಯೊಂಗ್ ರಾಜ್ಯಸಭಾ ನ ಮೇಘಾಲಯ ನೈಭಾ ಎಮ್ ಡಿ ಎ ಕಿ ಬಿತ್ ಬನ್ಗಿ ಕರ್ತಂಗ್ ಥಾಪರ್ ತೋ ನೈಭಾ ಕನಿ ಚುಕಿ ಕಪನೋರ್ ಸ್ಲಾ ಸಿವಿಲ್ ಸಬ್ ಡಿವಿಜನ್ ದಿ ಎ ಕೋ ಯೈ ಪೋರ್ ಖಾಂಗ್ ಸುರಕ್ ಇ ಉತ್ ಮೇ ನೈಭಾ ಕ ಸುರಕ್ ಲೈ ಲಿಂಕಟ್ ಲಂಕರ್ ಡೆಮ್ ಯೊಂಗ್ ಕ ಸುರಕ್ ಶಿಲಾಂಗ್ ಡಾಕಿ ಕಿ ಖುಬೋರ್ ಗಿ ಬ್ನಿಯಾ ಉ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ನೇಗ ಸ್ನೇಹ ಮನು